ara ye no nyina bo mpa ye minimo to mi a wo fie ho akwa mo ho ma wo fie ho